ಅಜಂಠಾ ಅಜಂಠಾ ನಿರ್ಮಳ ವಾಘೂರ್ಜಾ ಪ್ರವಾಹ ಕಾಠಾ ಕಾಠಾತ್ಲಾ ಝಾಡಾಂಚಾ ದೇಠಾತ್ಲಾ ರಂಗಭೋರ್ ಶಿಡ್ಕಾವಾ ಗೊಂದವನ್ ಬಸಲೇಲಾ ಅಜಂಠಾ.